0: ಮತ್ತು ಒಲ್ಲತ್ತಾಯಟ್ಟಿಯೇ ಪ್ರಸಿದ್ಧಿಯಲ್ಲಿ ಏ ಪ್ರಸಿ
1: ದೇವರ ಮೇರ ವಿದ್ಯಾಯನೈತ ನಿರಜೀವ ಕೇಸೆ
0: ಶ್ರೀ ಲಕ್ಷ್ಮೀ ಚಂದನೇ ನ್ಯೂ ತರಫು ಯಾ ಚಲ ಬೆನ ಮಚ್ಚಲಿ ಐಸೆ ಜಸೆ ಜಮೀದಾರ ಕೆ ಆಸ ಸಾಧ ಮೇ ಜಮೀದಾರ ಕೆ ಆಸ ಸಾಧ ಮೇ ಕದ್ಯ ಪೆ ಛವಾ ಕ್ಯಾ ಭೀ ಆವೇ